ನಾದಬ್ರಹ್ಮ ಶಾಸ್ತ್ರೀಯ ಸಂಗೀತ ಸಹ ಕಾರ್ಯಕ್ರಮ ಪಣೈಕ್ಲರ್ ಯಾವುದೇ ರಂಧೀರ್ ರಾಯ್ ಯಾಂಚ ಇಸ್ರಾಜ್ ವಾದನ್ ಯಾವುದೇ ರಾಗ್ ಮಾಲ್ಕಮ್ಸ್ ಅಪಣೈಕ್ಲಾತ್ ಅಪಣೈಕತ ಆಹಾತ್ AIR ಮರಾಠಿ DTH ಉಪಗ್ರಹ ವಾಹಿನಿಚೆ ಕಾರ್ಯಕ್ರಮ ರಾತ್ರಿಚೆ 1:31 आणि 22 सेकंद झालेले आहेत. आता प्रसारित करीत आहोत.